0: Se wo mo munye hie ni nebo a happy dance ka wo jemi kan ka se urade yeso
1: e urade yeso
0: wo ni pepiara
1: wo ni pepiara
0: wo de min o mene me ma
1: o de min me ba
0: akọ baby
1: akọ baby
0: se ye nye ye hiafo
1: se ye ye hiafo
0: wo ni pepiara
1: wo ni pepiara
0: so wo makwai
1: wo so makwai
0: ama
1: mi nye ye